ಶ್ರೀ ಕಬೀರ್ದಾಸ್ ಮಹಾರಾಜ್ನ ಬತಲಿತೆಕೆ ಭಜನ್ ಸೆಲ್ವಾ ಸೊಂಜಿಕುನು ಜೀವಡ್ತೋ ಪಶು ಸಮಾನಿಜರು ಶ್ರೀ ಕಬೀರ್ದಾಸ್ ಮಹಾರಾಜ್ ಟೇಣ್ತೋರ್ ಅದೇನ್ ಲಾಸಿ ಪ್ರತಿ ವರು ಮಾಯನನು ಭಜನ್ ಇನ್ವಲು ಪೇಂದ ನಾಮ್ ಸ್ಮರಣ್ ನಾಮ್ ತೊಡದೆ ನಾಮ್ ಏತನ್ ಸಾಟಿ ಸಮದಿರ್ಕ ಅವಕಾಶ ಮಂತ ಕಾಬಟ್ಟಿ ಸಮದಿರೇ ಮೀರ ಮಾಸಿಕುನ್ ಪೇಂದ ಪೊರಲು ಏತ್ ಕಟ್ಟಿಂಜರು ಏತನ ಇಂಜರು ಶ್ರೀ ಕಬೀರ್ದಾಸ್ ಮಹಾರಾಜ್ ಇದು ಪಾಠ ಲಿಹಿಕೀತೋರ್.

ಕಾಳಿದಾಸು ಕಲಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥ ಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾಗ

ಕವಿನುತ ಜಯ ದೇವ ಶ್ಲೋಕ ಶೃಂಗಾರ ರಾಗ ದೀಪ ಭರತ ಶಾಸ್ತ್ರದ ಮಣಿಯನಾದ ನವ ಹಾವ ಭಾವ ರೂಪ ಸ್ವರ ವಿಲಾಸ ಹಾಸ ಚತುರ್

ಕೆಲ್ಚಾರ್ ಬಾಮ್ನಿ ಇಂಜರೆ ಕೆಲ್ಚಾರ್ ಬಾಮ್ನಿ ತವ ಥುನ್ ವಾಲೆ ಸೂಡ ರಾಜಲ್ ಚಂಕಟಿ ಮೋಹನ್ ಬ ರಾಜಲ್ ಓನ ಜೋಡಿ ತವೇಲಡ್ಮ.